ಆಕಾಶವಾಣಿ ದಲ್ಲಿ ಸಿಟ್ಟ ಸಾರತ್ ಸಮಾಚಾರ ಅಭಿಯಾಪ್ನಿ ಸುನಿ. ಆಕಾಶವಾಣಿ ಕಾ ಯೇ ಜಮಶೇದ್ಪುರ್ ಕೇಂದ್ರ ಹೈ ಎಫ್ಎಂ 102.4 ಮೆಗಾಹರ್ಟ್ಜ್ ಪರ್. ಸುಬಹ ಕೆ 10:20 ಹುಏ ಹೈ ಔರ್ ಆಪ್ ಇಸ್ ಸಮಯ ಹೈ ಹಮಾರಿ ಪಹಲಿ ಸಭಾ ಕೆ ಕಾರ್ಯಕ್ರಮೋ ಕೆ ಸಾಥ್. ಕಾರ್ಯಕ್ರಮ ಫಿಲ್ಮ್ ಸಂಗೀತ ಸುನ್ನೆ ಕೆ ಲಿಯೇ ಬಸ್ ಕೀಜಿಯೇ ಥೋಡಾ ಸಾ ಇಂತಜಾರ್.